ನಿಧನಿ ಪಮ ಪಗಮ ನಿಧನಿ ಪ ಗಮ ರೇ ಸಾವ ದೇ ರೇ ಸಾ ದೇ ರೇ ಸಾ ಗ ಗ ಗಮ ರೇ ರೇ ಸಾ ತ ಹೇ ನಿಧನಿ ಪಮ ಪಗಮ ನಿಧನಿ ಪಮ ಪಗಮ ನಿಧನಿ ಪಮ ಪಗಮ ಬಾಸ್ಕೋಡಿ ಗಾವ ಮಾವು ರುತಮೆ ಗಾವ ಮಾ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಡಿ ತಿನ್ನ ತರ್ಕಡಿ ತಿನ್ನ ತಾತಿನ್ ತಿನ್ನ ಆ ತಾತಿನ್